0: ಒಂದು ಸೆಂಟ್ರಲ್ ರೂರಲ್ ಸ್ಯಾನಿಟೇಷನ್ ಪ್ರೋಗ್ರಾಮ್, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಯಾನಿಟೇಷನ್ ಪ್ರೋಗ್ರಾಮ್ ಲೈಕ್ ದಟ್. ಇಟ್ ಸ್ಟಾರ್ಟೆಡ್ ಫ್ರಮ್ ಸೆಂಟ್ರಲ್ CRSP ಆ್ಯಂಡ್ TSC ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್, ಭಾರತ್ ಅಭಿಯಾನ್, ಸೋ ಮೆನಿ ಅದರ್ ಪ್ರೋಗ್ರಾಮ್ಸ್ ಲಾಂಚ್ ಬೈ ದ ದೆನ್ ಪ್ರೈಮ್ ಮಿನಿಸ್ಟರ್ಸ್. ಬಟ್ 2014 ವೆನ್ ಪ್ರೈಮ್ ಮಿನಿಸ್ಟರ್ ಮೋಡಿಜಿ ಸ್ಟಾರ್ಟೆಡ್ ದ ಸ್ವಚ್ಛ ಭಾರತ್ ಮಿಷನ್ ಪ್ರೋಗ್ರಾಮ್, ದ ಕವರೇಜ್ ಆಫ್ ಸ್ಯಾನಿಟೇಷನ್ ಇನ್ಕ್ರೀಸ್ ಇನ್ ದ ರೂರಲ್ ಆಸ್ ವೆಲ್ ಆಸ್ ಇನ್ ದ ಅರ್ಬನ್ ಥ್ರೂ ಸ್ವಚ್ಛ ಗ್ರಾಮೀಣ್ ಆ್ಯಂಡ್ ಸ್ವಚ್ಛ ಅರ್ಬನ್ ಪ್ರಾಜೆಕ್ಟ್ಸ್. ಇಟ್ ಹ್ಯಾಸ್ ಡ್ರಾಸ್ಟಿಕಲಿ ಇನ್ಕ್ರೀಸ್ಡ್ ಎವ್ರಿ ಇಯರ್. ಇಟ್ ವಾಸ್ ಸ್ಟಡಿಂಗ್ ಫ್ರಮ್ 30% ಟು 40%, 50%, 75%, 100% ಲೈಕ್ ದಟ್. ನೌ ವಿ ಆರ್ ಟಾಕಿಂಗ್ ಅಬೌಟ್ ODF ಪ್ಲಸ್. ನಾಟ್ ಓನ್ಲಿ ದಟ್ ವಿಲೇಜ್ ಶುಡ್ ಬಿ ಓಪನ್ ಡೆಫಿಕೇಶನ್ ಫ್ರೀ, ಬಟ್ ಆಲ್ಸೋ ದ ವಿಲೇಜ್ ಶುಡ್ ಬಿ ಸಾಲಿಡ್ ಅಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಶುಡ್ ಬಿ ಅ ಪಾರ್ಟ್ ಆಫ್ ದಟ್ ಒನ್. ವೇಸ್ಟ್ ಫ್ರೀ ವಿಲೇಜಸ್, ಈವನ್ ಮೆನ್ಸ್ಟ್ರಲ್ ವೇಸ್ಟ್ ಫ್ರೀ ವಿಲೇಜ್ ವಿ ಹ್ಯಾವ್ ಡಿಕ್ಲೇರ್ಡ್ ಇನ್ ದ ಸ್ಕೂಲ್ಸ್ ಅಂಡ್ ಇನ್ ದ ಅರ್ಬನ್ ರೂರಲ್ ಏರಿಯಾಸ್. ಸೊ ದಟ್ ಮಚ್ ಆಫ್ ಇಂಪಾರ್ಟೆನ್ಸ್ ನಾವು ಬೀಯಿಂಗ್ ಗಿವನ್ ಫಾರ್ ಸ್ವಚ್ಛ ಅಂಡ್ ಸ್ವಚ್ಛ ಭಾರತ್, ದರ್ ಇಸ್ ಅ ಗ್ರೇಟ್ ಪಾರ್ಟ್ ಆಫ್ ದಟ್ ಒನ್.
1: ಸೊ ಇಂಡಿಯಾಸ್ ಮೇಡ್ ಅ ರಿಮಾರ್ಕಬಲ್ ಪ್ರೋಗ್ರೆಸ್ ಇನ್ ಸ್ಯಾನಿಟೇಷನ್. ವೇರ್ ಯು ಥಿಂಕ್ ಯು ಸ್ಟ್ಯಾಂಡ್ ಟುಡೇ? ಆ್ಯಂಡ್ ವಾಟ್ ಇಸ್ ದ ನೆಕ್ಸ್ಟ್ ಫ್ರಂಟಿಯರ್? ಇಸ್ ಇಟ್ ಕ್ಲೀನ್ ವಾಟರ್, ವೇಸ್ಟ್ ಮ್ಯಾನೇಜ್ಮೆಂಟ್, ಬಿಹೇವಿಯರ್ ಚೇಂಜ್, ಓ ಕ್ಲೈಮೇಟ್ ರೆಸಿಲಿಯನ್ಸ್ ಸ್ಯಾನಿಟೇಷನ್? ವಾಟ್ ಇಸ್ ಇಟ್?
0: ಯಾ, ನೌ ದ ಅಪಾರ್ಟ್ ಫ್ರಮ್ ದ ರೂರಲ್ ವಿಲೇಜಸ್ ಬೀಯಿಂಗ್ ಡಿಕ್ಲೇರ್ಡ್ ಆಸ್ ODF, ಆಲ್ಸೋ ODF ಪ್ಲಸ್ ಪ್ಲಸ್, ನೌ ದ ಸ್ಕೂಲ್ಸ್ ಆರ್ ಬೀಯಿಂಗ್ ಡಿಕ್ಲೇರ್ಡ್ ಆಸ್ ಮೆನ್ಸ್ಟ್ರಲ್ ವೇಸ್ಟ್ ಫ್ರೀ ಸ್ಕೂಲ್. ದಟ್ ಮೀನ್ಸ್ ಎವ್ರಿ ಗರ್ಲ್ ಇನ್ ದ ಸ್ಕೂಲ್ಸ್ ಶುಡ್ ನಾಟ್ ಬಿ ಯೂಸಿಂಗ್ ದ ಯೂಸ್ ಅಂಡ್ ಥ್ರೋ ಸ್ಯಾನಿಟರಿ ನ್ಯಾಪ್ಕಿನ್ಸ್. ಇನ್ಸ್ಟೆಡ್ ದೇ ಗೋ ಫಾರ್ ಈಕೋ ಫ್ರೆಂಡ್ಲಿ ಮೆನ್ಸ್ಟ್ರಲ್ ಪ್ರಾಡಕ್ಟ್ಸ್. ದೇ ಕ್ಯಾನ್ ರೀಯೂಸ್ ದ ಮೆನ್ಸ್ಟ್ರಲ್ ಪ್ಯಾಡ್ಸ್ ವಿಚ್ ಇಸ್ ಮೇಡ್ ಔಟ್ ಆಫ್ ಕ್ಲಾತ್ ಪ್ಯಾಡ್ಸ್. ದೇ ಕ್ಯಾನ್ ವಾಶ್ ಇಟ್ ಆ್ಯಂಡ್ ರೀಯೂಸ್ ಇಟ್ ಸೋ ದಟ್ ದ ವೇಸ್ಟ್ ವಿಲ್ ನಾಟ್ ಬಿ ಥ್ರೋನ್ ಇನ್ ಟು ದ ಪಬ್ಲಿಕ್. ಪೊಲ್ಯೂಟಿಂಗ್ ಅವರ್ ಎನ್ವೈರನ್ಮೆಂಟ್, ಲ್ಯಾಂಡ್ ಆ್ಯಂಡ್ ವಾಟರ್ ಸೋರ್ಸಸ್, ದಟ್ ಈಸ್ ಅ ಮೇಜರ್ ಪಾರ್ಟ್ ಆಫ್ ಇಟ್. ಅಪಾರ್ಟ್ ಫ್ರಮ್ ದಟ್ ವಿತ್ ಥ್ರೂ ರೆಕಿಟ್ ವಿ ಹವ್ ಬಿನ್ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಕ್ಲೈಮೇಟ್ ರೆಸಿಲಿಯಂಟ್ ಸ್ಕೂಲ್ಸ್. ವಿ ಆರ್ ಗಿವಿಂಗ್ ಮಚ್ ಇಂಪಾರ್ಟೆನ್ಸ್ ಫಾರ್ ದ ಟ್ರೀ ಪ್ಲಾನ್, ವಾಟರ್ ಕನ್ಸರ್ವೇಷನ್ ಆ್ಯಕ್ಟಿವಿಟೀಸ್. ನಾವು ವಿ ಆರ್ ವರ್ಕಿಂಗ್ ಫಾರ್ ಡಿಸಿಲ್ಟಿಂಗ್ ಆಫ್ ಎಕ್ಸಿಸ್ಟಿಂಗ್ ಪಾಂಡ್ಸ್ ಆ್ಯಂಡ್ ಟ್ಯಾಂಕ್ಸ್ ಸೋ ದಟ್ ವಿಮೆನ್ ಕ್ಯಾನ್ ಗೆಟ್ ಆಕ್ಸೆಸ್ ಟು ವಾಟರ್ ಫೆಸಿಲಿಟೀಸ್, ಆಲ್ಸೋ ಮೋರ್ ವಾಟರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಇನ್ ದ ರೂರಲ್ ಏರಿಯಾಸ್. ದಟ್ ಪಾರ್ಟ್ ಆಫ್ ವಾಟರ್ ಕನ್ಸರ್ವೇಷನ್ ಆ್ಯಕ್ಟಿವಿಟೀಸ್ ಆಸ್ ವೆಲ್ ಆಸ್ ಕ್ಲೈಮೇಟ್ ರೆಸಿಲಿಯಂಟ್ ಸ್ಕೂಲ್ಸ್, ಟ್ರೀ ಪ್ಲಾಂಟಿಂಗ್, ಎನ್ವೈರನ್ಮೆಂಟ್ ಈಕೋ ಫ್ರೆಂಡ್ಲಿ ಆ್ಯಕ್ಟಿವಿಟೀಸ್ ವಿ ಹವ್ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ರೆಕಿಟ್.
2: Wow. Yeah, since, you know, what started with sanitation, like Ravi said, banega swachh se jo shuruaat hai, and how it's linked to health, how it's linked to the, you know, the, I mean, when we talk about the country's economic progress as well. Well, on that note, we'll take a really short break. And when we come back, I think we'll look at the different angles, I think what freedom means to each one of us. So please stay tuned on this Banega Swasthya Special on Independence Day.